0: ಬಗೆ.
1: ಹಸಿವ ಮರೆಸಿ,
0: ಹಸಿವ ಮರೆಸಿ,
1: ವಾಂಛೆ ಮೆರೆಸಿ,
0: ವಾಂಛೆ ಮೆರೆಸಿ,
1: ದಿಗಂತ ಸೇರೋ ಲಘು ಬಗೆ,
0: ದಿಗಂತ ಸೇರೋ ಲಘು ಬಗೆ.
1: ತೋ ಅಬ್ ಬಚ್ಚಾ ಆಖಿರ್ ಸ್ಟ್ಯಾನ್ಸ್ ವೋ ಭೀ ಸುನಾ ದೋ, ಲಿಖ್ ಲೇತೆ ಹೈ. ಯಾವ ನಾಡೋ ಎಂಥ ಕಾಡೋ,
0: ಯಾವ ನಾಡೋ ಎಂಥ ಕಾಡೋ,
1: ಹಾರೋ ಆಸೆ ಹಕ್ಕಿಗೆ,
0: ಹಾರೋ ಆಸೆ ಹಕ್ಕಿಗೆ,
1: ಮುಕ್ತ ಗಗನ ನೂರು ಕಾಲ,
0: ಮುಕ್ತ ಗಗನ ನೂರು ಕಾಲ,
1: ಈಜೋ ಶಕ್ತಿ ರೆಕ್ಕೆಗೆ,
0: ಈಜೋ ಶಕ್ತಿ ರೆಕ್ಕೆಗೆ.
1: ತೋ ಸಬ್ ಲೋಗ್ ಏಕ್ ಗಾನಾ ತೋ ಲಿಖ್ ಲಿಯಾ. ಅಬ್ ಇಸೆ ಕೈಸೆ ಗಾನಾ, ಕಿಸ್ ತರಹ ಗಾನಾ, ಏ ತೋ ಮಾಲೂಮ್ ಹೋನಾ ಹೈ ನಾ.
2: ಹಾಂ
1: ಅಚ್ಛಾ ಜೀ, ಜರಾ ಚುಪ್ಕೆ ರಹೇನಾ, ಗೀತಾ ಜೀ ಆ ರಹೀ ಹೈ ದೀದಿ, ಉಸೀ ಕೋ ಹಮ್ ರಿಕ್ವೆಸ್ಟ್ ಕರ್ ದೇಂಗೆ.
2: ಹಾಂ
1: ಗೀತಾ ಜೀ ಆಯೇ ಯಹಾಂ, ಹಮಾರೇ ಬಚ್ಚೆ ಸಬ್ ಏಕ್ ಗಾನಾ ಸೀಖನಾ ಚಾಹತೆ ಹೈ, ಪಹಲೇ ಇಸ್ಕೆ ಆರೋಹ ಅವರೋಹ ಕ್ಯಾ ಹೈ ಏ ಬತಾಯೇಗೇ?